ಸಪ್ತಲೋಚನ ನಾಸಿಕಾ ಮೇ ಶಕ್ತಿಧರ ಕಂಠ ಮೇ ಪಾತು ಭೌಮಃ ಭುಜೌ ತು ರಕ್ತಮಾನೀ ಚ ಹಸ್ತ ಶೂಲಧರಸ್ತತಃ ಚತುರ್ಭುಜೋ ಮೇ ಹೃದಯಂ ಪುಕ್ಷಿಂ ರೋಗಾಪಹಾರಕಃ.

ಸಿದ್ಧಿದಂ ಸರ್ವರೋಗಹರಂ ಚೈವ ಸರ್ವಸಂಪತ್ಪ್ರದಂ ಶುಭಂ ಮುಕ್ತಿ ಮುಕ್ತಿಪ್ರದಂ ನೃಣಾಂ ಸರ್ವ ಸೌಭಾಗ್ಯವರ್ಧನಂ ಋಣಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ ಸ್ತೋತ್ರ ಪಾಠಸ್ತು ಕರ್ತವ್ಯೋ ದೇವಸ್ಯಾತ್ರೇ ಸಮಾಹಿತಃ ರಕ್ತಗಂಧ